ಭಾರತ ಹಾಟ್ ಶಿಕಸ್ತ್ ಮಿಲೌಶವಿದೆ. ಐರ್ಲೆಂಡ್ ಟಿ20 ಸಿರೀಸ್ ಗಟ್ಟಲಿದೆ. ದ ಯೂಸಲ್ ಸಲೂರ್ ಪಂದೋಸ್ ರನ್ ಹದಫ್ ಪತ ಕುಪ್ಕಿ ಭಾರತ್ ಟೀಮ್ ಯೂಸಲ್ ದ್ರಿ ಪಂದೋಸ್ ರನ್ ಚೂಡ್ಕುಡಿದಿ. ದ ಭಾರತ್ ಐರ್ಲೆಂಡ್ ಪಮಸ್ ಕೆ ದ್ವ್ಯಾಮ್ ಟಿ20 ಮ್ಯಾಚ್ ಬಿಲ್ಫಾಸ್ಟ್ ಕ್ರಿಕೆಟ್ ಗ್ರೌಂಡ್ ಕೀಲು ಬಿದ್ದಲಿದೆ. ಭಾರತ್ ದ ಟಾಸ್ ಗಟ್ಟಲು ನ ಬಾತ್ ಫೀಲ್ಡಿಂಗ್ ಕೌಲು ಫೈಸಲ ಕಡಿವ. ಐರ್ಲೆಂಡ್ ಮುಕರ ಓರ್ಸ್ಕಿ 10 ವಿಕೆಟ್ ಉಪ ನುಕ್ಸಾನ್. ಯೂಸಲ್ ಸಲೂರ್ ಪಂದೋಸ್ ರನ್ ಜೋಡ್ಕುಡಿದಿ. ಐರ್ಲೆಂಡ್ ತರಫ್ ನ ಹೇರಿ ಟಿಕ್ಟರ್ ದ್ರಿ ಪಂದೋಸ್ ಓಬೆನ್ ಕಾರ್ಡ್ಸ್ ಓದಿರ್ಷ ಜೋಡ್ಕುಡಿದಿ. ದ ಭಾರತ್ ತರಫ್ ನ ಪ್ರಿನ್ಸ್ ಯಾದವ್ ದ್ರಿ ಹರ್ಷದೀಪ್ ಸಿಂಗ್ ಅವಶಿಮ್ ದೊಬೆ ಧ್ವಜ್ ವಲೋಭಾಳಿ ಔಟ್ಕುಡಿದಿ. ದಹದಫ್ ಪಜವಾಬ್ ಕೆ ಭಾರತ್ ಟೀಮ್ ಮುಕರ ಓರ್ಸ್ಕಿ 9 ವಿಕೆಟ್ ಉಪ ನುಕ್ಸಾನ್. ಯೂಸಲ್ ದ್ರಿ ಪಂದೋಸ್ ರನ್ ಜೋಡ್ಕುಡಿದಿ. ದ ಸಖ್ತಿ ಮುಕಾಬಲಿ ನ ಬಾದ್ ಏರ್ಲೆಂಡ್ ಮ್ಯಾಚ್ ಗಟಲ್ ಉಸರಾ ಸಿರೀಸ್ ಪನ್ನೊಮ್ ಕಳೆದಿ. ದ ಭಾರತ್ ತರಫ್ ನ ತಿಲಕ್ ವರ್ಮಾ ಪಿಂಜ ಪಂದೋಸ್ ರನ್ ಚೂಡ್ಕುಡಿ. ವಾಲಿಬಾಲ್ ಹಸ್ತ ದ ಇಂಗ್ಲೆಂಡ್ ಟೆಸ್ಟ್ ಟೀಮ್ ಕಪ್ತಾನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ನ ರಿಟೈರ್ಮೆಂಟ್ ಹಸ್ತಲು ಎಲಾನ್ ಕಳೆದಿ. ದ ಇಂಗ್ಲೆಂಡ್ ಮೈನಾಸ್ ಆಲ್ರೌಂಡರ್ ಅವ ಟೆಸ್ಟ್ ಟೀಮ್ ಕಪ್ತಾನ್ ಬೆನ್ ಸ್ಟೋಕ್ಸ್ ಬೈನಲಕ್ವಾಮಿ ಕ್ರಿಕೆಟ್ ನ ರಿಟೈರ್ಮೆಂಟ್ ಹಸ್ತಲು ಎಲಾನ್ ಕಳೆದಿ. ಉಳಿದಿ ಚಿಜಮಾ ಪಿಂಜಲಸ್ಕರ ಬೈನಲಕ್ವಾಮಿ ಕರಿಯರ್ ಪಲ್ಸರ್ ತರಸಿದ್ದಲಿದೆ. ಬೆನ್ ಸ್ಟೋಕ್ಸ್ ಟೆಸ್ಟ್ ಒನ್ ಡೇ ಟಿ20 ಕ್ರಿಕೆಟ್ ಫಾರ್ಮೇಟ್ ಕಿ ದ ಇಂಗ್ಲೆಂಡ್ ನುಮೈಂದಗಿ ಕಳೆದ. ಅವು ಕಾಲ್ ದ್ವಸರ ದ್ವಿಷ್ಟಂನ ದ ಇಂಗ್ಲೆಂಡ್ ಟೆಸ್ಟ್ ಟೀಮ್ ಕಪ್ತಾನು. دو موسمیات محکمہ تر محتی رسل ورست کنٹو پا دوران کرک لکی مروت بنو او ٹانک خوش سیمو کی موسمو چاو گرمو دو موسمیات محکمہ لخواویلی شویدی چیرات لنکو سلی رشت کنٹو پا دوران با کرک لکی مروت بنو او ٹانک خوش سیمو کی موسم او چاو گرمی ولی محکمہ موسمیات خیبر پختونخوا کی دا گرمی زیادی دلو حدشا ظاہرہ کردہ دو موسمیات محکمہ تر محا کرک لکی مروت بنو او ٹانک خوش سیمو کی نزیات نزیات درجہ حرارت درسل 20 ڈگری سینٹی گریڈ او کم نہ کم 3 ڈگری انٹیگریٹ ریکارڈ کرے شوی او په هوا کې د نمای تناسب 2% او د هوا رفتار لس کیلومتر یو گھنٹه ریکارڈ کرے شوی او له دیسرا کرکل کې مروت بنو او ټانګ خوش سیم کې با نور سبا سحر لس منټه د پازا 15 بجې سیرو وهي او مها مت 20 منټه د پاسه و بجې به پریوزي. دو د ریډیو منټس یا شریا 4 نت ورک هم خبرونه د نور هم خبرونه ورېدل د پاره ریډیو منټس یا شریا 4 نت ورک سره اوسې اوستنیو ټیم سره ماته راکړې اجازه. ټول یو له پامان